ಆಟಗಳು ಪಾಠಗಳು ಅಂದ ಮೈದ ವೇದಗಳು ಹದ್ದುಲೇ ವೇಳೆ ಇವಳು ಆವೇಶ ಮುನ್ನವಾಳುತ್ತಾ

ಆಟಗಾಡು ಪಾಠಗಾಡು ಅಂದ ಮೈರವೇಟಗಾಡು ಕದ್ದು ರೇ ದಿಲೇ ನಿವಾಡು ಆವೇಶ ಮುನ್ನವಾಡು ಸಾರಾರಾಧೀ